0: ಲಾರಿ ಮಾರ್ತಣ್ಣ
1: ಲಾರಿ ಮಾರ್ತಣ್ಣ
0: ಲಾರಿ ಮಾರ್ತಣ್ಣ
1: ಲಾರಿ ಮಾರ್ತಣ್ಣ
0: ಲಾರಿ ಮಾರ್ತಣ್ಣ
1: ಲಾರಿ ಮಾರ್ತಣ್ಣ
0: ಲಾರಿ ಮಾರ್ತಣ್ಣ
1: ಲಾರಿ ಮಾರ್ತಣ್ಣ
0: ಲಾರಿ ಮಾರ್ತಣ್ಣ
1: ಲಾರಿ
0: ಮಾರ್ತಣ್ಣ
1: ಲಾರಿ ಮಾರ್ತಣ್ಣ
2: ಮಾಜಾ ಮಲ್ಲಾರಿ ರಾಯನ ಮಾಳಸ ಲಗ್ನಾಚಿ ಆಸೂನ ಮಾಜಾ ಮಲ್ಲಾರಿ.